0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಚೇತನ ಆಚಾರ್ಯ ಅವರ ದನಿಲಿ ವಿಜಯ ವಿಠಲದಾಸರ ರಚನೆ ಜಯ ಜಯ ಮೂಷಕ ಗಮನ. Welcome to today's devotion music program. Dear listeners, in the beginning, let us listen to K.R. Raghavendra Acharya and Chaitanya Acharya, Jaya Jaya Mushaka Gamana, written by Vijay Vithaladasa.

ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ ಹಿಮವಂತಗಿರಿಯ ಕುಮಾರಿ. ವಿಜಯವಿಠಲದಾಸರ ಮತ್ತೊಂದು ರಚನೆ ಹಾಡಿದ್ದಾರೆ ಮೌನೀಶ್ ಕುಮಾರ್ ಚಾವಣಿ ಮತ್ತು ದಿವ್ಯಾ ಕಾರಂತ್. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ವಿಜಯ ವಿಠಲದಾಸ ಸಂಗ್ ಬೈ ಮೌನೀಶ್ ಕುಮಾರ್ ಚಾವಣಿ ಅಂಡ್ ದಿವ್ಯಾ ಕಾರಂತ್. ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ ಹಿಮವಂತಗಿರಿಯ ಕುಮಾರಿ.

ವಿದುಷಿ ಆರ್ ಚಂದ್ರಿಕಾ ಅವರ ದನಿಯಲ್ಲಿ ಕೇಳಿ ಗುರು ಜಗನ್ನಾಥ ವಿಠಲರ ರಚನೆ ದಯಾನಿಧೆ ಶ್ರೀ ರಾಘವೇಂದ್ರ ಗುರುವೆ. ದಯಾನಿಧೆ ಶ್ರೀ ರಾಘವೇಂದ್ರ ಗುರುವೆ ರಿಟನ್ ಬೈ ಗುರು ಜಗನ್ನಾಥ ವಿಠಲ, ಸಂಗ್ ಬೈ ವಿದುಷಿ ಆರ್ ಚಂದ್ರಿಕಾ.

ಜಗದೋದ್ಧಾರನ ಆಡಿಸಿದಳೆ ಶೋಧ. ಪುರಂದರದಾಸರ ರಚನೆ, ಹಾಡಿದ್ದಾರೆ ನೀಲಾಯಂ ಕೊಡ್ಲಿ. ನೌ ನೀಲಾಯಂ ಕೊಡ್ಲಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಜಗದೋದ್ಧಾರನ ಆಡಿಸಿದಳೆ ಶೋಧೆ.

ಸಿರಿವಂತನೆಂದು ಅಡಿಗಡಿಗೆ ಕೊಂಬುದು ಉಪಜೀವನದ ಪ್ರಸಾದ. ರಚನೆ ಬಸವಣ್ಣ, ಹಾಡಿದಾರೆ ರೇಣುಕಾ ನಾಕೋಟ್. ನೌ ರೇಣುಕಾ ನಾಕೋಟ್ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ ಚನ್ನಬಸವಣ್ಣ. ಸಿರಿವಂತನೆಂದು ಅಡಿಗಡಿಗೆ ಕೊಂಬುದು ಉಪಜೀವನದ ಪ್ರಸಾದ.

ಎಚ್ಎಸ್ ಅನಸೂಯ ಅವರ ದನಿಯಲ್ಲಿ ಕೇಳಿ ಬಾರದ ಕಾರಣವೇನೋ ಸುಗುಣ, ಬಾರದ ಕಾರಣವೇನೋ ಸುಗುಣ, ಸಂಗ್ ಬೈ ಎಚ್ಎಸ್ ಅನಸೂಯ.

ಅಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ. ವೃಂದಗಾನದಲ್ಲಿದೆ ರಚನೆ ಅಂಜನಪ್ಪ ಸ್ವಾಮಿ. ನೌ ಲೆಟ್ ಅಸ್ ಲಿಸನ್ ಟು ಕೋರಿಸ್ ರಿಟನ್ ಬೈ ಆಂಜನಪ್ಪ ಸ್ವಾಮಿ. ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ.

ರೋಹಿಣಿ ದೇಶಪಾಂಡೆಯವರ ದನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ. ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ರೋಹಿಣಿ ದೇಶಪಾಂಡೆ.

0: ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, Anytime, Indian Music. ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠವನ್ನ.
1: ನಮಸ್ಕಾರ,
2: ಆಶೀರ್ವಾದಗಳು. ಇವತ್ತು ನಾವು ಈ ನೀಲಾಂಬರಿ ಕೀರ್ತನೆಯನ್ನು ಪ್ರಾರಂಭಿಸಿ ಕೊನೆಯ ತನಕ ಹಾಡುಕೊಳ್ಳೋಣ ಒಂದೇ ಸತಿ.

0: ಹೀಗಾಗಿ ಈ ಕೀರ್ತನೆಯನ್ನು ನಾವು ಪಾಠ ಮಾಡಬೇಕು. ಗಮಕಗಳು ಜಾಸ್ತಿ, ಸಂಗತಿಗಳು ಇಲ್ಲದೇ ಇದ್ರೇನು ಗಮಕಗಳು ಜಾಸ್ತಿ. ಗಮಕಗಳಲ್ಲಿ ಚೆನ್ನಾಗಿ ಇದರಲ್ಲಿ ಇಟ್ಟು ಗಮನವನ್ನು ಇಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
1: ನಮಸ್ತೆ
0: ಮೇಡಮ್. ಆಶೀರ್ವಾದ.
2: ಪ್ರಿಯ ಕೇಳುಗರೇ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಸೂರಜ್ ಪುರಂದರೆ, ತಾಲ್ ತೀನ್ ತಾಲ್.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೂರಜ್ ಪುರಂದರೆ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.

0: You are listening to Tabla Solo by Shri Suraj Purandare. He was accompanied on violin by Shri Shankar Kabadi. Continuing the concert, now listen to vocal recital by Shri Ganpati Bhatt. Rag Ahiravati, Khyal Vilambit Rupak Tal, Bhai Bhor, Drut Teen Tal, Chanchala Nayana.
1: Hindustani Shastriya Sangeeta Karyakramadalli Suraj Purandare Avarinda Tabala Vadana Kelidiri. Violin ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಗಣಪತಿ ಭಟ್ ಅವರಿಂದ ಗಾಯನ. ರಾಗ್ ಅಹಿರಾವತಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್, ಬೈಬೋರ್, ಧೃತ್ ತೀನ್ತಾಲ್, ಚಂಚಲ ನಯನ.

0: You are listening to vocal recital by Shri Ganapati Bhatt. He was accompanied on tabla by Shri Gopal Krishna Hegde and on harmonium by Shri Vasant Kanakapur. This program was contributed by All India Radio Dharwad.
1: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ತ್ಯಾಗರಾಜರ ರಚನೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ ತುಳಸೀದಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ವಿ ದೇಶಿಕಾಚಾರ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಸ್ ಮಹದೇವಪ್ಪ, ಆನ್ ದ ಮೃದಂಗಂ ಎಂಆರ್ ರಾಜಪ್ಪ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ವಿದ್ವಾನ್ ವಿ ದೇಶಿಕಾಚಾರ್ ಬಿಗಿನ್ಸ್ ಎಸ್ ಫ್ಲೂಟ್ ರಿಸೈಟಲ್ ವಿತ್ ದ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮಾಯಾ ಮಾಳವ ಗೌಳರಾಗ ರೂಪಕತಾಳ ತುಳಸೀದಳ.

ಓ ಜಗದಂಬ ಶಮಶಾಸ್ತ್ರಿಗಳ ಈ ರಚನೆ ಆನಂದ ಭೈರವಿರಾಗ ಆದಿತಾಳದಲ್ಲಿದೆ. ಓ ಜಗದಂಬ ರಿಟನ್ ಬೈ ಶಮಶಾಸ್ತ್ರಿ ಸೆಟ್ ಟು ಆನಂದ ಭೈರವಿರಾಗ ಆದಿತಾಳ.

ಪುರಂದರದಾಸರ ದೇವರನಾಮದೊಂದಿಗೆ ಕಾರ್ಯಕ್ರಮದ ಸಂಪನ್ನ ಜಗದುದ್ಧಾರನ ಕಾಪಿರಾಗ ಆದಿತಾಳ. ವಿದ್ವಾನ್ ವಿ ದೇಶಿಕಾಚಾರ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ ಸೆಟ್ ಟು ಕಾಪಿರಾಗ ಆದಿತಾಳ ಜಗದೋದ್ಧಾರನಾ.

ಇದುವರೆಗೂ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by Vidwan V. Deshikachar, accompanies were on the violin S. Mahadevappa, on the mridangam M. Rajappa, on the marching Vidwan M. Gururaj. This program is a contribution of Akashvani Bengaluru, anytime Indian music.

ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುವಿರಿ. ಕೇಳಿ ಸಪ್ತರಾಗ ಮಾಲಿಕ, ರಚನೆ ಎಂ ವೆಂಕಟೇಶಾಚಾರ್ ಅವರದು. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ನೌ ಸಪ್ತರಾಗ ಮಾಲಿಕ, ಕಂಪೋಸ್ಡ್ ಬೈ ಎಂ ವೆಂಕಟೇಶಾಚಾರ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಅನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳಿ. ರಾಗ್ ಲಲಿತ್ ಆಲಾಪ್ ಜೋಡ್ ಝಾಲಾ ಗತ್ ತೀನ್ ತಾಲ್ನಲ್ಲಿ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬಾಯ್ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲಿತ್ ಆಲಾಪ್ ಜೋಡ್ ಝಾಲಾ ಗತ್ ತೀನ್ ತಾಲ್.

0: ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಜಯಂತ ನಾಯಕ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರು ವಾದನ, ರಾಗ್ ಚಂದ್ರಕೌನ್ಸ್, ಮಧ್ಯಲೈ ಜಪ್ ತಾಲ್, ಧೃತ್ ತೀನ್ ತಾಲ್ನಲ್ಲಿ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಜಯಂತ್ ನಾಯಕ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್, ರಾಗ್ ಚಂದ್ರಕೌನ್ಸ್, ಮಧ್ಯಲಯ ಝಪ್ತಾಲ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರ ಸಂತೂರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಅನೀಶ್ ಪ್ರಧಾನ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಮಧು ಕಶ್ಯಪ್ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ಮೃದಂಗ ಎಂ ಗುರುರಾಜ್. ಮೊದಲಿಗೆ ವಾತಾಪಿ ಗಣಪತಿ ಮುತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮಧು ಕಶ್ಯಪ್. ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ವಾತಾಪಿ ಗಣಪತಿ, ರಿಟನ್ ಬೈ ಮುತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ರಚನೆ ಪೂರ್ಣ ಷಡ್ಜರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ಲಾವಣ್ಯರಾಮ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪೂರ್ಣ ಷಡ್ಜರಾಗ ರೂಪಕ ತಾಳ ಲಾವಣ್ಯರಾಮ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ಯ ವಿರಚಿತ ಮರಿ ಮರಿ ವಚುನ ಕಾಂಭೋಜಿರಾಗ ಆದಿತಾಳ. Dear listeners, you are listening to vocal rendition by Madhu Kashyap. Accompanists are on the violin Vidwan Mysuru Ardayakar and the Mridangam Yamkur Raj. Continuing the program, now let us listen to Mari Mari Vachuna, written by Mysuru Vasudevachar, set to Kambojiraga Adithala.

ಇದುವರೆಗೂ ಮಾಧವ್ ಕಶ್ಯಪ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಇದರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಮಾಧವ್ ಕಶ್ಯಪ್ ಅಕಂಪನಿ ಸ್ವ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಕಲ್ಯಾಣ ಪ್ರಭು ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರಿಂಗ್ ದಾಗ್ರ

ಲಿಂಗನಕಟ ಧಡನ್ನ ಕತ ಕತ್ರಿಕಡ್ದಕ್ಕೆ ತಾಗಿತೆ ಟೆಕೆಟೆ ಕತ್ರಿಕಡ್ದ ಧಕ್ಕಿಟೆ ಧಾಗಿತೆ ಧಾಗಿ ನನ್ನ ಘನ ನನ್ನ ಗೆತ್ರಿಕಡ್ದಕ್ಕೆ ತಾಕಿಡ್ದಕ್ಕೆ ದಿಂಗಡ ತಂಗಡ ಧಾಗಿ ನನ್ನ ನನ್ನ ಘನ ನನ್ನ ಗೆತ್ರಿಕಡ್ದಕ್ಕೆ ತಾಕಿಡ್ದಕ್ಕೆ ದಿಂಗಡ ತಂಗಡ ಧಾಗಿ ನನ್ನ ನನ್ನ ಘನ ನನ್ನ ಗೆತ್ರಿಕಡ್ದಕ್ಕೆ ತಾಕಿಡ್ದಕ್ಕೆ ದಿಂಗಡ

ಗಂಡ್ರಿಗೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ ತಗದ್ರೆ

ಮುರುಘಾದರ್ ಬದಲನೆ ದಿಗ ದಿಗ ಕರ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡದಕ ದಾಧಾ ದಾ ಗಣಪತಿ ಭಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡದಕ ಧೂಮಕಡದಕ ದಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡದಕ ಧುಮಕಡದಕ ದಾ ಟಕಿಟ ಧಿಕಿಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮರು ಡಂ ಡಿಮಿ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ ಡಿಮಿ ತಗದಗ ತಗಿರಿ ದಾ ಡಮರು ಡಿಮಿ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ ಡಿಮಿ ತಗದಗ ತಗಿರಿ ದಾ ಡಮರು ಡಿಮಿ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ ಡಿಮಿ ತಗದಗ ತಗಿರಿ ದಾ ಡಿಮಿ